o bi ye juma ni pa sori cassette inti jama moni ni yakopo beti de na ye juma obi a wo bo drama e wo yakopo beti de na ye juma odo fo so ya mit no bi be ye juma diso ba bo amaniasa wo ye gwan ye wo ye gwan ela so ya mit no bi be ye juma diso ba bo amaniasa ojo ni pa we be ye juma ti se ade obeye no